ಮತಂ ಲಕ್ಷ್ಮಿ ಬರ್ಳ ಬದುರು ಲಭ ಪರತ ಫಾಫ ನಿಧರ ತಂಗ್ ಧರ ತಂಗ್ ಧರ ತಂಗ್ ಫಾಫ ನಿಧರ ಧರ ತಂಗ್ ಧರ ತಂಗ್ ಭರತಂಗ್ ಬಜತಂಗ್ ಖಗಬಟಿತ ಭರತಂಗ್ ಬಜತಂಗ್ ಖಗಬಟಿತ.